ಸಂಬಂಧ ಪ್ರತಿ ಧರ್ಮ ಮುನಿಯ ಮುನಿಗೆ ತಿಳಿಸಿಕೊಂಡಿದ್ದೆವು. ಅಥವಾ ಕಾಲ ಊರಿಸಿಕೊಂಡ ನಿಮ್ಮನ್ನು

0: ಸರ್ಕಾರ ಎಸ್ಎಸ್ಯು ತಪ್ಪು ಸ್ಟಾರ್ಟ್ ಮಾಡಿದ್ರೆ ಕಾರಣ ರಾಷ್ಟ್ರೀಯ ವಿಪತ್ತು ಸುಮ್ಮನೆ ಕಾರ್ಯಕ್ರಮ ಸ್ಥಾಪನ ಕಾರ್ಯಕ್ರಮ
1: प्रधानमन्त्री तथा मन्त्री परिषदको कार्यालयले जनाएको छ।

ಬೇಸರ ಆಗಿ ಗುರುಳ ಪಾಯಿನಿ ಫಲ್ಫುಲ್ ತರಕಾರಿ ದಾಲ್ ಪಲ್ಲ ಶಿವರ ಬಿಸಾದ ಖಾಜಾ ಬರುವ ಸಾಧು ಜಾನಿ ಬೇಸರಿ ಗೋರ್ಗರಿ ಖಾಜಾ ಖಾಯಿ ಬಗ್ಗೆ ಪ್ರಾಣಿ ಪರಿ ಆಚರಿ ವಿದ್ಯಾಲಯ ಜಂತು ಲಾಯಿ ನಿಯರ್ ಸೈಡ್ ಕರಂ ಕುಸಿಲು ಖಾಜಾಯಿ ಪ್ರಸಾದಿ ಕರಂ ವಿದ್ಯಾಲಯ ಮರಿಕೈ ಜಂತು ದಿಕ್ಕಿ ರೇಖಾ ಕಿಡಿಕು ನಿಗರಣಿ ಕರಂ ಅಮೃತ ಸಾಲ ಪ್ರವಾಸಿ ಬಾಬಾ ಅಧಿಕಾರ ಸ್ವಸ್ಥ ಸುರಕ್ಷಿತ ಬಣ್ಣ ಸಚ್ಚ ಇಂಟರ್ನ್ಯಾಷನಲ್ ನೇಪಾಳ ಅಂತಾರಾಷ್ಟ್ರೀಯ सामाजिक रूपांतरण का यह सामुदायिक सूचना नेटवर्क सीआईएन तमाम सामुदायिक संतुलन नेटवर्क सीआईएन